o yo nyame o tie ase ye mesa nyankopɔ no so alaje se wo tie me a ba bia wo bia na twe me wo rabi wo na sori e bradia wo tie ase fa ni o nyankase ba sa nyankopɔ wa wa chi ye no nkwa